0: ಪ್ರೀತಿಂಗ್ ಮೀ ಆದರಿಗೇನೆ ನಿಲ್ಮಿನಿ ಲೀಲತೀನೋ ದುನುಕೆವಿಲ್ಲ ಇಂದ್ರ ಕೈಗಲ್ಲಿ
1: ಆದರಿಗೇನೆ ಪಟ್ಟಮ ಪಟ್ಟ ಬರುವ ಕೇಳ ನನ್ನ ಐತಿಂಗ್ ನಿಲ್ಮಿನಿ ಇಟ್ಟದ ನಿನ್ನ ಹೇಟಿ

0: ಸೂರ್ಯಸೇನ ಮೀ ಪಿರುನು ಸುಂದರ ಜ್ಯೋತಿಮಾತ್ ಗೀತೆಯ ವಿಜಯ ಹಟಹಟ ಪೆರಳನೆ ಹಟಿತಮ ಇಮಿ ಮಂಜುಲ ವರ್ಣಕುಲ ಫ್ಲಾಶ್ ಬ್ಯಾಕ್ ರಹಟ
1: මෙසේජ් කරන අය 0 7 0 3 9 3 5 9 3 7 ටයි මෙසේජ් කරන්න ඕනේ මේ ලක්කඩ ගී රශ්මී

ಶಬ್ದ ದೇಶ ನಾವರ್ ದೇಶ ಕ್ಯಾನನ್ ವಹಂಸಿ ಗಂಪುಲ ಮೀತಲಾವ ಕೋಮಡ ರುವನ್ಪಾ ಮೂಲ ಮಹಾವಿಹಾರಾಧಿಪತಿ ಪೂಜ್ಯಪಾದ ಗಣಕುಬುರೇ ಶಾಂತ ಸ್ವಾಮಿನ್ ವಹಂಸಿ.